ಈಶಾನಂ ಸರ್ವೀಶಾನಂ ಶಂಭು ಶೂಲಿ ಮಹೇ ಶೂಲಿ ಮಹೇಶ್ವರ ಇದೇ ಬರಹ. ಈಶ್ವರ್ನಿ ಕೂರ್ಚುನ್ನ ವೆಂಡಿ ಕೊಂಡ ಅವಲೀಲಿಗೆ ಬಿತ್ತಿನ ಮಹಾವೀರುಂಡನು. ಏಮಿ ಸೀತ ಪಲಕನ್ನ ಪಲಕವು ಗೆಲ್ಪದ ವಿನುಮು ಕೊಂದು ಗೋರಿ ಬಚ್ಚಿನ